ಸ್ವೇದ ಅಟ್ಸಕ ಮಜ್ಜನ ಹರ್ರ ಸರೀದ ಗುರುಮುಖ ನಿರ್ಮಲ ಮೇಲ ನಾ ಲಾಗ ನಾನಕ ಹಿರ್ದಯ ನಾಮ ವಡ್ಡಿ ತುರ ಪಾಗ ಆಸಾ ಮಹಲ್ಲಾ ಪಹಲಾ ನಿವ ನಿವ ಪಾಯ ಲಗೋ ಗುರೇ ಆಪಣೇ ಆತ್ಮ ರಾಮ ನಿಹಾರಿಯಾ ಕರ್ತ ಬಿಚಾರ ಹಿರ್ದಯ ಹರ ರವಿಯಾ ಹಿರ್ದಯ ದೇಖ ಬಿಚಾರಿಯಾ ಬೋಲೋ ರಾಮ ಕರೇ ನಿಸ್ತಾರಾ ಗುರುಪ್ರಸಾದ ರತ್ನ ಹರ ಲಾಭ ಮಿಟ ಅಜ್ಞಾನ ಹೋಯ ಉಜಿಯಾರಾ ರಹಾವ ರವಣೀ ರವೈ ಬಂಧನ ನಹಿ ಟೂಟ ಹೈ ವಿಚ ಹೋ ಮೈ ಭರ್ಮ ನಾ ಜಾಯೀ ಸತ್ಗುರ ಮಿಲೈ ತಾ ಹೋ ಮೈ ಟೂಟ ತಾ ಕೋ ಲೇಖೈ ಪಾಯೀ ಹರ ಹರ ನಾಮ ಭಗತ ಪ್ರಿಯ ಪ್ರೀತಮ ಸುಖ ಸಾಗರ ಉರ ತಾರೇ ಭಗತ ವಚ್ಚಲ ಜಗ ಜೀವನ ದಾತಾ ಮತ ಗುರುಮತ ಹರ ನಿಸ್ತಾರೇ ಮನ ಸ್ಯೋ ಜೂಜ ಮರೈ ಪ್ರಭ ಪಾಯೀ ಮನಸಾ ಮನ ಹೈ ಸಮಾಯೀ ನಾನಕ ಕಿರ್ಪಾ ಕರೀ ಜಗ ಜೀವನ ಸಹಜ ಭಾಯಿ ಲಿವಲಾಯ ಆಸಾ ಮಹಲ್ಲಾ ಪಹಲಾ ಕಿಸ ಕೋ ಕಹ ಸುಣಾವಹ ಕಿಸ ಕೋ ಕಿಸ ಸಮಝಾವಹ ಸಮಝ ರಹೇ ಕಿಸೈ ಪಢಾವಹ ಪಢ ಗುಣ ಬೂಜೇ ಸತ್ಗುರ ಶಬ್ದ ಸಂತೋಖ ರಹೇ ಐಸಾ ಗುರ್ಮತ ರಮತ ಸರೀರಾ ಹರ ಭಜ ಮೇರೇ ಮನ ಗಹಿರ ಗಂಭೀರಾ ರಹಾವ ಅನತ ತರಂಗ ಭಗತ ಹರ ರಂಗಾ ಅನಲಿನ ಸೂಚೇ ಹರ ಗುಣ ಸಂಗಾ ಮಿಥ್ಯಾ ಜನ್ಮ ಸಾಕತ ಸಂಸಾರಾ ರಾಮ ಭಗತ ಜನ ರಹೇ ನಿರಾರಾ ಸೂಚಿ ಕಾಯಾ ಹರ ಗುಣ ಗಾಯಾ ಆತ್ಮ ಚೀನ ರಹೇ ಲಿವಲಾಯಾ ಆದ ಅಪಾರ ಅಪ